ನಾನಕು ಸುನೋ ಸಂತೋಷ ಬದತರುಪಿಯಾರು ಸಾಚಾ ನಾಮ ಮೇರಾ ಆಧಾರು ವಾಜೇ ಪಂಚ ಶಬದ ತಿತ ಕರ ಸುಭಾಗ್ಯ